ಫುಲ್ಲು ಓಕೆ ಅಂಡ್ ಲೆಟ್ಸ್ ಜಸ್ಟ್ ಚಿಲ್ ಚಿಲ್ ನೀ ಕಳ್ಳಲ್ಲೋನೆ ಒಂದೇ ಮುಂತ ಕಲ್ಲು ಕಲ್ಲು ನೀ ಒಳ್ಳೆ ವೇ ಒಂಪಲ್ಲೋ ನಾವಿಲ್ಲ ಹೂವಿಲ್ಲ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನ್ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನ್ ಹೈದರಾಬಾದ್.

0: ರೇನ್ಬೋ 101.9.
1: ಹೈದರಾಬಾದ್, ಎ ಸಿಟಿ ದಟ್ ನೆವರ್ ಸ್ಟಾಪ್ಸ್ ಸರ್ಪ್ರೈಸಿಂಗ್ ಅಸ್. ಹೈದರಾಬಾದ್ ವೇಕ್ಸ್ ಅಪ್ ವಿತ್ ಎ ನ್ಯೂ ಸ್ಟೋರಿ ಎವ್ರಿ ಡೇ.